ಶಗಾತೆ ಮಿನಿ ಪಾಣಿನೇ ಉಗ್ಯಾ ಭಯಜ ಮುರುಗನ್ ಇಟ್ಟಂ ತೇಲಿ ಉಬಿಗಿ ಚೇಂಜ್ ಮೋನಿಚಂ ಪಲಗಸ್ತಂ ಬಲವಲ್ ಚೋಗ ಬಲ್ದಾತ್ ಮೀ ಮೂಚವಲಂ ಬಲಹೇಬಾ ಕಿನ್ನರ್ ಹರಂಗೋ ಯವಚೆ ಪೀತ ಕಿರನ್ ಚಸ್ಜಿ ಶಸ್ತಂ ಗೇಗತ್ ಕಿಂತಿನ್ ದತ್ರನ್ ಸನಾ ತುರ್ಲ ಕಿರೀನಿ ಚಿನಸಾನ್ ಹೇತೇತಾತ್ ತೀವತಿ ಜೀವಿಚವಾಲ್ ಮಿನಿಂದಾತ್ ಥಮನ್ ತಾಲ್ ತಕ್ಕನ್ ಒಶರವಲ್ಲ ಕಿರೀನ್ ಸಿಕ್ಕಲೆ ಅಲ್ತೇಚೆ ಅಕ್ತೋ ಹೈಲಿ ಚೇತೋಲಾತ್

ಆಗಲಿ ಎಲ್ಗ ದೇವಲ ಬಲ್ತ ಐಸ್ಕಾಮುತಿ ಜೀಯಾಲ ಹೊಯಬಲ ಆಲ್ಮುಗೆ ಗುಣಾತ್ ತೆಲಗೇನ್ ಅಸ್ತಿ ಬಲ ಅಂಶ್ ಉಗೆ ಕಿತ್ಲಿ ಕೆತ್ಲಿ